juma enu ti ye fra wo anwanwa en sentrene ni anwanwa juma o ye wo ye nana no bless no arado da so ye hey bro standere bro kama ya mama sha standara kama ya mama oh Jehovah.

ti ya fra wo anwanwa ansan chane ni anwanwa juma o ye a wo ye nana no brase no arado da so ye hey bro standard bro kama ya mama sha standard kama ya mama oh Jehovah.